ಬಸರ ಎದ್ದ ನಮಸೆ ಪನಸ್ ಪಾಯಿದಿ ತಿರುಗತವು ಮಾತಲಂ ಚಿತ್ರಪಟಿ ಪುಟಗತ್ ನಿಮಗೀತೆ ಪದ ರಚನೆ ಕನ್ನಡದೆ ಡಬ್ಲ್ಯೂ ಬಿ ಪ್ರಣಾಂದು ಮಾತಾಯಿ ಆರ್ ಮುತ್ತುಸ್ವಾಮಿ ಮಾಸ್ಟರ್ ಗೆ ಸಂಗೀತ ಒಪ್ಪುವತ್ತು ಗೀತೆ ಗಾಯನ ಕೊಡಲ ಬನ್ನಿ ಲತಾ ವಲ್ಪುಲ ಗಾಯಿಕಾವನ್ ವೇಲಿ ಕಲಾಪೆ ವಗಾಕರಣ ಹೋಗಿ ಅಕ್ವನ ತಲ ನೆಲ ಅಸ್ತನ ಲಭಾಗಣ್ಣ ಆ ಕಾರ್ಯ ನಿಮಗೀತೆ ಕಿವೆನ್ನೇ